0: ಟ್ರ್ಯಾಕ್ಟರ್ ಕಿರ್ವಿ ಟ್ರ್ಯಾಕ್ಟರ್ ಹೇ ಬಾಳ್ಕೆ ಬುದ್ಧ
1: ಕಿರ್ವಿ ಟ್ರ್ಯಾಕ್ಟರ್
0: ಬರ್ಲಿಕ್ಕೆ ಬುದ್ಧ ಬಾಬು
1: ಕಿರ್ವಿ ಟ್ರ್ಯಾಕ್ಟರ್ ಹೇಳಿ